ಕೋಟಿಪರಿಕರ ಅಮಂಗಲ್ಯಂ ಶೀಲಂತವ ಭವತು ನಾಮೈವಮಖಿಲಂ ತದಾಪಿ ಸ್ಮರ ದ್ರೋಣಾಂ ವರದ ಪರಮಂ ಮಂಗಲಮಸೆ. ಹೇ ಶಿವಶಂಕರ, ಅಹೋ ಚಕ್ಕ ಸ್ಮಶಾನ್ ನಿವಾಸಿ ಅಹತ್ ತುಮೇ ಸದೈವ ಭೂತ ಪಿಶಾಚ್ಯ ಶಾಕಿನಿ ಡಾಕಿನಿಂದ ದತ್ತೇ ತುಮಚಾ ಅಹುತಿ ಭೌತಿ ನಾಚತ ಅಸ್ತಾತ್. ಸರ್ವಾಂಗಾಲ ಚಿತಾಭಸ್ಮ ಮಾಖುನ್ ನರರುಂಡಾಂಚಿ ಮಾಲಾ ತುಮಿ ಧಾರಣ ಕರ್ತಾ ವಿಷಾರಿ ಭುಜಂಗಾಚಾ ವಿಳಖಾ ತುಮಚಾ ಅಂಬಾನೆ ಭೌತಿ ಸದೈವ ಅಸ್ತೋ. ಅಸ ಸಗಳ ಹೇ ಅಮಂಗಳ ವರ್ತನ ಆಣಿ ವಾತಾವರಣ ಅಸುನ್ ಸುಧಾ ಜೆ ತುಮಚ ಭಕ್ತಿಭಾವೆ ನಾಮಸ್ಮರಣ ಕರ್ತಾತ್. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಸಾ ಜಪ ಕರ್ತಾತ್ ತ್ಯಾಂಚಾ ತುಮಿ ಮಂಗಲಸ್ ಕರ್ತಾ, ತ್ಯಾನ ಸಂಪತ್ತಿ ಪ್ರದಾನ ಕರ್ತಾ, ಮಾಂಗಲ್ಯ ಪ್ರದಾನ ಕರ್ತಾ, ತ್ಯಾಂಚ ಸಗಳ ತುಮಿ ಮಂಗಲಸ್ ಕರ್ತಾ. ಶ್ರೋದೇಹು ಚಲಾ ತರ ಐಕೂಯಾ, ಸ್ವತಃಚ ವೈಭವ ಸೋಡೂನ್ ತ್ಯಾ ಶಂಕರಾಚ ಧ್ಯಾನ ಕರಣಾರಿ ಮಾತಾ ಪಾರ್ವತಿ ತಿಚ್ಯಾವರ ಆಧಾರಿತ ಹೆ ಚಿತ್ರಪಟ ಗೀತ. ಅಶಿ ಹಿ ಸಾತಾರ್ಯಾಚಿ ತರ ಯಾ ಚಿತ್ರಪಟಮಧಲ ಆಹೆ. ಗೀತ ರಚನಾ ಗ ದೇ ಮಾಡಗುಳಕರ್ ಯಾಂಚಿ, ಸಂಗೀತಕಾರ ವಿಶ್ವನಾಥ್ ಮೋರೆ, ಮುಖ್ಯ ಆವಾಜ್ ಉಷಾ ಮಂಗೇಶ್ಕರ್ ಯಾಂಚ ಆಹೆ. ಶಂಭು ಮಹಾದೇವ ಪತಿ ವರ್ತಿ ಜಸಾ ಪಾರ್ವತಿ.